ಸಂಗಮ ಪ್ರಸಂಗ ಕಯವತಾರ ಅಷ್ಟ ಗಂಗಳ ಶಿವ ಲಲ್ಲಿ ಮೋಹನ್ನ ಈಶ್ವರ ನಿಲ್ಲ ನಿಲ್ಲ ಈಶ್ವರ ನೀಲಗಂಧರ್ವ.